ಅಥವಾ ದೇವಿ ಸಾಯುಜ್ಯಮಾಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೇ ಸಾವಳೇಶೆ ನಮ್ಮ ಸಕಲ ಮನೋರಥೋ ಪೂರ್ಣ.